kɔba bia ye ampa wo sino e wo nabi ye wo ye ho ho obekɔ obefiri ho jeri an